0: ದಿಕ್ಕಳೆ ಕರ ನಾನಲ್ಲಾ ಪದಿ ಶೈರೇ ಬಂದಿ ದಿಕ್ಕಳದೆ ಒಲ್ಲಾ ಬಂದು ಅವರು ಅವರಿದ್ದು ಶೈರಿದ ಪೇಗಾಮ ಖಲ್ಕುಲ ವರ್ಕೆ ಮಹ ಅಸಲಾಮಲೈಕುಮ್ ಸಂಗೀನ್ ಬಾಯ್ ಆಪ್ ಕೈಸೆ ಹೈ ಮೇರಿ ತರಫ್ ಸೆ ಆಲ್ ಲಿಸ್ನರ್ ಕೋ ಸಲಾಮ್ ಸಲಾಮ್ ಹೈ ಅವರ್ ಆಪ್ಕೋ ಸ್ಪೆಷಲ್ ಸಲಾಮ್ ಎಂ ನಫೀಸಾ ಖಾನ್ ದುರಾನಿ ಬಟಲ್ ಬಟಲ್ ಸೆ ಔರ್ ಸಂಗೀನ್ ಬಾಯ್ ಪ್ರೋಗ್ರಾಮ್ ತೊಳ ಗಯಾ ಮೈ ನಫೀಸಾ ಖಾನ್ ದುರಾನಿ ಬಟಲ್ ನಾ ನಾ ನಾ ಪ್ರೋಗ್ರಾಮ್ ನೀ ಒಳ ಗಯಾ ಅಭಿ ಭೀ ಜಾರಿ ಹೈ ಔ ಬಾಯ್ ಮಾ ತೋ ಸುಂಕ್ ಲೈ ಗಯಿ ಕನಾ ಔರಸ್ ಕಲ ಕಲ ಬಿ ಐಮ್ ನಫೀಸಾ ಹಾನ್ ದುರಾನಿ ಬಟಲ್ನಾ ಕಮಸಂದರಾ ಕಮಸಂದರಾ
1: ತಾಬ ಬಿಕೀನಿ ತೈ ಗೋರಾ ಚಲ್ವೆ ದಲೆ ನಂಕ ಚಾವ್ಲಿ ತಲಚಾ
0: ವಜ ಸಂಗೆ ಸಂಗಿನ ಹಾನಾ ಸಬಾಗುಲ್ ಔ ಆಸಿಯಾ ಲೇವನೈ ಔ ಸುಮಯ್ಯಾ ತಸಲಾಮ್ ಔ ಖುಲಾ ತಹುಮ್ ದಾಸಿ ಖಬರಿ ಕೇಲಕಾ ನಾ ಜೂಳಾ ಪಿಶೋ ಹಾ ಹಾ ಸೋಬ್ಯಾ ಖಾನ್ ದೈ ದಾಗ ಕಾಳಿ ಉಲ್ಪಸಿ ಖಬರಿ

ದಾಪಕ್ಕೆ ಹೊಮ್ಮವರೆ ಹೊಚ್ಚಿಪತಿ ಬುಯಗೈಕನ ಅಸಿ ದಳಿ ದಳಿ ಸರು ನಸಲಿ ಚಿಲ್ಲಿಕ್ ಬಿ ಬುಯಗೈಕನ ಬದೇಕಿ ಒದೇಶ ಕಾರಣ ಹಾನಲ್ಲ ಬದೇಶ ಎರೆ ಬಂದ ಡೀರ್ ಹದ್ ಕೇಳಿದೆ ಕನ.